0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ವರವ ಕೊಡು ಎನಗೆ ವಾಗ್ದೇವಿ ಕನಕದಾಸರ ರಚನೆ, ಹಾಡಿದ್ದಾರೆ ರೇಖಾ ಕೋಟೆಮನೆ ಮತ್ತು ರೇಖಾ ಡಿ ಹೆಗಡೆ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ವರವ ಕೊಡೆ ಎನಗೆ ವಾಗ್ದೇವಿ, ರಿಟನ್ ಬೈ ಕನಕದಾಸ, ಸಂಗ್ ಬೈ ರೇಖಾ ಕೋಟೆಮನೆ ಅಂಡ್ ರೇಖಾ ಡಿ ಹೆಗಡೆ.

ವೆಂಕಟೇಶ್ ಗೋಡ್ಖಿಂಡಿ ಅವರ ದನಿಯಲ್ಲಿ ಕೇಳಿ ಪುರಂದರದಾಸರ ರಚನೆ ಅರವಿಂದಾಲಯೇ ತಾಯಿ. ನೌ ಅ ಕಂಪೋಸಿಷನ್ ಆಫ್ ಪುರಂದರದಾಸ ರೆಂಡರ್ಡ್ ಬೈ ವೆಂಕಟೇಶ್ ಗೋಡ್ಖಿಂಡಿ. ಅರವಿಂದಾಲಯೇ ತಾಯೇ.

ಆವ ರೋಗವು ಎನಗೆ, ಅಮೃತಾ ದೇಶಪಾಂಡೆ ಅವರ ದನಿಯಲ್ಲಿ ಗೋಪಾಲದಾಸರ ರಚನೆ. ಆವ ರೋಗವು ಎನಗೆ ರಿಟನ್ ಬೈ ಗೋಪಾಲದಾಸ, ಸಂಗ್ ಬೈ ಅಮೃತಾ ದೇಶಪಾಂಡೆ.

ಪುತ್ತೂರು ನರಸಿಂಹ ನಾಯಕ್ ಅವರು ಹಾಡಿರುವ ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ರಚನೆ ಮುದ್ದು ವಿಠಲ. ನೌ ಪುತ್ತೂರು ನರಸಿಂಹ ನಾಯಕ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಮುದ್ದು ವಿಠಲ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ.

ಗತಿಯಾವುದೆನಗೆ ಶ್ರೀಪತಿಯೇ ಪೇಳೋ. ಹಾಡಿದರೆ ರತ್ನಪ್ರಭಾ ಜೋಶಿ, ರಚನೆ ಜಗನ್ನಾಥದಾಸರು. ಗತಿಯಾವುದೆನಗೆ ಶ್ರೀಪತಿಯೇ ಪೇಳೋ, ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಬೈ ರತ್ನಪ್ರಭಾ ಜೋಶಿ.

ಶಿವಾನಂದ ಪಾಟೀಲ್ ಅವರ ಸ್ವರದಲ್ಲಿ ಜಗನ್ನಾಥದಾಸರ ರಚನೆ ಇದು ನಿನಗೆ ಧರ್ಮವೇ ಇಂದಿರೇಶ. ನೌ ಶಿವಾನಂದ ಪಾಟೀಲ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಜಗನ್ನಾಥದಾಸ ಇದು ನಿನಗೆ ಧರ್ಮವೇ ಇಂದಿರೇಶ.

ವೃಂದಗಾನದಲ್ಲಿದೆ ಬಸವಣ್ಣನವರ ವಚನ, ಜಪ ತಪ ನಿತ್ಯ ನೇಮ ಎನಗೆ ಉಪದೇಶ. ಜಪ ತಪ ನಿತ್ಯ ನೇಮವೆನಗೆ ಉಪದೇಶ. ರಿಟನ್ ಬೈ ಬಸವಣ್ಣ, ಸಾಂಗ್ ಇನ್ ಕೋರಸ್.

ಜಾಣನಿ ನಹುದೋ ಗುರು ವ್ಯಾಸರಾಯರ ರಚನೆ, ಹಾಡಿದ್ದಾರೆ ವೆಂಕಟೇಶ್ ಗೋಡ್ಖಿಂಡಿ. ನೌ ವೆಂಕಟೇಶ್ ಗೋಡ್ಖಿಂಡಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ, ಜಾಣನಿ ನಹುದೋ ಗುರು.

ಸುಭದ್ರಾ ಮನ್ಸೂರ್ ಅವರ ದನಿಯಲ್ಲಿ ಅಲಮ ಪ್ರಭುಗಳ ವಚನ ಕಾಣಬಾರದ ಲಿಂಗವು. ಕಾಣಬಾರದ ಲಿಂಗವು ರಿಟನ್ ಬೈ ಅಲಮ ಪ್ರಭು, ಸಂಗ್ ಬೈ ಸುಭದ್ರಾ ಮನ್ಸೂರ್.

ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮವನ್ನು ಇದುವರೆಗೂ ಕೇಳಿದ್ರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ವಾಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ಬಿಆರ್ ಗೀತಾ. ಭಾಗವಹಿಸುವ ವಿದ್ಯಾರ್ಥಿನಿ ಅನುಪಮಾ ಎಸ್.
1: ಇಂದಿನ ಅಮೃತ ಗುರುಕುಲ ಪಾಠದಲ್ಲಿ ಶ್ರೀ ತ್ಯಾಗರಾಜ ಸ್ವಾಮಿಗಳ ರಾಗ ಹಮೀರ್ ಕಲ್ಯಾಣಿನಲ್ಲಿ ಒಂದು ಕೃತಿ ಹೇಳ್ಕೊಡ್ತೀನಿ. ಈ ಕೃತಿ ವಿಳಂಬ ಆದಿತಾಳದಲ್ಲಿದೆ. ಹಮೀರ್ ಕಲ್ಯಾಣಿ ರಾಗ, ಇದರ ಸ್ವಲ್ಪ ಸಂಕ್ಷಿಪ್ತವಾಗಿ ಒಂದು ರಾಗ ಲಕ್ಷಣ ತಿಳಿದುಕೊಳ್ಳೋಣ. ಈ ಹಮೀರ್ ಕಲ್ಯಾಣಿನ ರಾಗ 65ನೇ ಮೇಚ್ಛ ಕಲ್ಯಾಣಿ ರಾಗದಲ್ಲಿ ಜನ್ಯ. ಆರೋಹಣ ಅವರೋಹಣ ಹೀಗಿದೆ. ಸ ಪ ಮ ಪ ಧ ನಿ ಸ, ಆರೋಹಣದಲ್ಲಿ ಈ ಥರ ವಕ್ರವಾಗಿ ಸಂಚಾರ ಬರುತ್ತೆ, ವಕ್ರಷಾಡವ ಅಂತ ಹೇಳ್ಬೋದು. ಬರ್ತಾ ಅವರೋಹಣ ಸ ನಿ ಧ ಪ ಮ ಮ ರಿ ಸ ಷಾಡವ, ಅದು ಕೂಡ ಅಂದರೆ ಈ ವಕ್ರಷಾಡವ. ಇಲ್ಲೇನಾಗುತ್ತೆ, ಆರೋಹಣದಲ್ಲಿ ಪ್ರತಿ ಮಧ್ಯಮ, ಅವರೋಹಣದಲ್ಲಿ ಶುದ್ಧ ಮಧ್ಯಮವಾಗಿ ಬರುತ್ತೆ. ಈ ರಾಗಕ್ಕೆ ಬರುವ ಸ್ವರಸ್ಥಾನಗಳು ಷಡ್ಜ, ಪ್ರತಿ ಮಧ್ಯಮ, ಚತುರ್ಷತ್ ದೈವತ, ಕಾಕಲ್ ನಿಷಾದ. ಆರೋಹಣದಲ್ಲಿ, ಅವರೋಹಣದಲ್ಲಿ ಷಡ್ಜ, ಕಾಕಲ್ ನಿಷಾದ, ಚತುರ್ಷತ್ ದೈವತ, ಶುದ್ಧ ಮಧ್ಯಮ, ಚತುಶ್ರುತಿ ರಿಷಭ. ಇದರಲ್ಲಿ ಎರಡು ಥರ ಆರೋಹಣದ ಪ್ರಯೋಗ ಇದೆ. ಸ ಪ ಮ ಪ ಧ ನಿ ಸ, ಇದೊಂದು ಸ ರಿ ಸ ಪ ಮ ಪ ಧ ನಿ ಸ, ಇದೊಂದು ಅವರೋಹಣ.

ಅಷ್ಟೊಂದು ಪ್ರಚಲಿತವಾಗಿ ಕೇಳಿ ಬರಲ್ಲ. ಈ ರಾಗದಲ್ಲಿ ಸ್ವಲ್ಪ ಕೃತಿಗಳು ಎಲ್ಲ ಕಡಿಮೆನೆ, ತುಂಬ ಎಲ್ಲ ಕಚೇರಿಗಳಲ್ಲಿ ಯಾವಾಗಲೂ ಪ್ರಚಲಿತವಾಗಿರೋಂಥ ರಾಗ ಅಲ್ಲ, ಸ್ವಲ್ಪ ರೇರ್ ಅಂತಲೇ ಹೇಳ್ಬೋದು, ಕಡಿಮೆ. ತುಂಬ ಯಾರೂ ಈ ರಾಗನ ವಿಳಂಬವಾಗಿ ತಗೊಂಡು ಹಾಡೋದಿಲ್ಲ. ಈ ರಾಗದಲ್ಲಿರೋ ಕೆಲವು ಪ್ರಸಿದ್ಧ ರಚನೆಗಳು ವೆಂಕಟಶೈಲ ವಿಹಾರಂ, ಮತ್ತು ತ್ಯಾಗರಾಜ ಸ್ವಾಮಿಗಳ ಇವತ್ತು ಹೇಳ್ಕೊಡ್ತೀನಲ್ಲ ಇದು ಮಾನಮುಲೇದ, ಹಾಗೆ ಪುರಂದರದಾಸರದು ಎಲ್ಲರೂ ಇವಾಗ ಹಾಡ್ತಾರೆ ಸ್ಮರಿಸೋ ಸರ್ವದಾ ಹರಿಯ, ಹಾಗೂ ಉದನದ ತನ ತನ ಧೀಮ್ ತನ ನಿರನ, ಇದು ಮುತ್ತಯ್ಯ ಭಾಗವತರವರ ಒಂದು ತಿಲ್ಲಾನ, ಹಾಗೂ ಲಾಲ್ಗುಡಿ ಜಯರಾಮನವರ ಒಂದು ತಿಲ್ಲಾನ ಕೂಡ ಇದೆ. ಒಮ್ಮೆ ಆರೋಹಣ ಅವರೋಹಣ ಹಾಡಿ. ಸಪಾ

0: ಇದಕ್ಕೆ ಹತ್ತಿರವಾದ ರಾಗ ಅಂತಂದ್ರೆ ಅವರು ಅದನ್ನ ಕೇದಾರ್ ಅಂತ ಕರೀತಾರೆ. ಕೇದಾರ್ ಮ ಪದ ಮ ಪ ಗ ಮ ರಿ ಸ ನಿ ಸ ಮ ಗ ಪ ಈ ತರ ಒಂದು ವಿಶೇಷ ಪ್ರಯೋಗಗಳು. ಮ ಪ ದ ನಿ ಸ ನಿ ದ ಪ ಮ ಮ ಪ ಮ ಮ ಪ ಮ ಮ ರಿ ರಿ ಸ ನಿ ಸ ಮ ಗ ಪ ಮ ಪ ಮ ಗ ಪ ರಿ ನಿ ಸ ಮ ಗ ಪ ಪ ರಿ ಸ. ಇದೆಲ್ಲ ಕೇಳಕ್ಕೆ ಒಂದು ರಂಜನೆಯನ್ನು ಉಂಟು ಮಾಡುವಂಥ ಒಂದು ಸಂಗತಿಗಳು. ಪ ಮ ಮ ಪ ದ ಮ ಪ ದ ಪ ಮ ಪ ಗ ಮ ರಿ ಸ ರಿ ಗ ಮ ರಿ ಸ ಧ ಪ ಮ ಪ ಗ ಮ ರಿ ಸ. ಇದನ್ನೆಲ್ಲ ಇಟ್ಟಿದ್ದಾರೆ ಆ ತಿಲ್ಲಾನಲ್ಲಿ. ಉದನ ತನನ ತೋಂ ತನನ ದಿಲ್ಲಿಲ್ಲ ನ ದಿರ್ದಿರ್ ತೋಂ ದಿಲ್ಲಿಲ್ಲ ನ ದಿರ್ದಿರ್ ತೋಂ ದಿಲ್ಲಿಲ್ಲ ನ ದಿರ್ದಿರ್ ತೋಂ. ಇದು ಸ ಮ ಗ ಪ ಮ ಪ ಮ ಮ ಪ ಗ ಗ ಮ ರಿ ಸ ನಿ ಸ ರಿ ರಿ ಸ ಸ ಮ ಗ ಪ. ಈ ಥರ ವಕ್ರವಾಗಿ ಪ್ರಯೋಗಗಳು ಸಂಚಾರದಲ್ಲಿ ಇದೆ. ಇವಾಗ ಈ ಪಲ್ಲವಿಯ ಈ ಕೃತಿಯ ಒಂದು ಪಲ್ಲವಿಯ ಶುದ್ಧ ಸಾಹಿತ್ಯ. ಮಾನಮು ಲೇದ ತನವಾಡನಿ ಅಭಿಮಾನಮು ಲೇದ, ಇಷ್ಟು ಪಲ್ಲವಿಯ ಶುದ್ಧ ಸಾಹಿತ್ಯ. ಹೇಳಿ ಬರ್ಕೊಂಡ್ರ?
1: ಹಾ, ಬರ್ಕೊಂತಾ ಇದ್ದೀನಿ.
0: ಹೇಳಿ.
1: ಮಾನಮು ಲೇದ ತನವಾಡನಿ ಅಭಿಮಾನಮು ಲೇದ.
0: ಹಾ, ಅನುಪಲ್ಲವಿಯ ಸಾಹಿತ್ಯ. ಗಾನಮುರ ನೀವಲೆ ನಿರ್ಮೋಹಿನಿ, ಗಾನಮುರ ನೀವಲೆ ನಿರ್ಮೋಹಿನಿ. ಗಾನ ರುಚಿ ತೆಲಿಯು ಕುಶಲವ ಜನಕ. ಗೊತ್ತಾಯ್ತಲ್ವಾ? ಹೇಳಿ ಅನುಪಲ್ಲವಿಯ ಸಾಹಿತ್ಯ.
1: ಗಾನಮುರ ನೀವಲೆ ನಿರ್ಮೋಹಿನಿ.
0: ಹಾ,
1: ಗಾನ ರುಚಿ ತೆಲಿಯು ಕುಶಲವ ಜನಕ.
0: ಹೌದು, ಸರಿಯಾಗಿದೆ. ನೆಕ್ಸ್ಟು ಚರಣದ ಶುದ್ಧ ಸಾಹಿತ್ಯ. ನೀ ಸಮುಖಾನ ರವಿತನಯುಡು ನಿನ್ನು ಬಾಸಲು ಬಲ್ಗುಗ ರೋ ಸಮುತೋ ಸಿಂಹಾಸನಾಧಿಪತಿ ಜೇಸಿನ ನೀಕು ದಾಸುಡೈನ ತ್ಯಾಗರಾಜ ಕರಾರ್ಚಿತ. ಹೇಳಿ.
1: ನೀ ಸಮುಖಾನ ರವಿತನಯುಡು ನಿನ್ನು ಬಾಸಲು ಬಲ್ಗುಗ ರೋಸಮುತೋ ಸಿಂಹಾಸನಾಧಿಪತಿ ಜೇಸಿನ ನೀಕು ದಾಸುಡೈನ ತ್ಯಾಗರಾಜ ಕರಾರ್ಚಿತ.
0: ಹೌದು, ಸರಿಯಾಗಿದೆ. ಈಗ ಪಲ್ಲವಿ ರಣ ಅಲ್ವಾ, ಇದು ಅರ್ಧ ಎಡ್ಪು ಅಂದ್ರೆ ಎರಡು ಅಕ್ಷರ ತಳ್ಳಿ ಶುರುವಾಗುತ್ತೆ. ಮ ಗ ಪ ಮ ರಿ ರಿ ಸ ಗ, ಇಲ್ಲಿಗೆ ಲಘು ಭಾಗ ಮುಗಿಯುತ್ತೆ. ಸ ಸ ಸ ನಿ ಸ ರಿ ಸ ಸ, ಅಲ್ಲಿಗೆ ಒಂದು ವೃತ್ತ. ಪ ಪ ಪ ಮ ಪ ದ ನಿ ಸ ನಿ ನಿ ದ ಪ ಮ, ಇಲ್ಲಿಗೆ ಇನ್ನೊಂದು ವೃತ್ತ ಮುಗಿಯುತ್ತೆ.

ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಬಿಆರ್ ಗೀತಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅನುಪಮಾ ಎಸ್. ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳುವಿರಿ. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ದಯಾ ಬಟ್ಟದುಬಾರ, ಧೃತ್ತೇನ್ ತಾಲ್, ಲಂಗರು ಕಾಕರಿಯೇ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕತಾಲ್, ದಯ್ಯಾ ಬಟ್ ದುಬಾರಾ, ಧೃತ್ ತಿಂತಾಲ್, ಲಂಗರ್ ಕಾಕರಿಯೇ.

0: ಸಾರಂಗಿ ಅಬ್ದುಲ್ ಖಾದರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ರಾಮ್ಕಲಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ಮಾಚರಿಯ ಧೃತ್ತೇಂತಾಲ್, ಸಗರಿ ರೇನ್ ಕೆ ಜಾಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ಶೀಸ್ ಅಕಂಪನಿಡ್ ಆನ್ ದಿ ತಬಲ ಬೈ ಶ್ರೀ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ಶ್ರೀ ವಸಂತ್ ಕನಕಾಪುರ್, ಸಾರಂಗಿ ಶ್ರೀ ಅಬ್ದುಲ್ ಖಾದರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ರಾಮ್ಕಲಿ, ಖ್ಯಾಲ್ ವಿಲಂಬಿತ್ ಏಕ್ತಾಲ್, ಮಾಚರಿಯ ಧೃತ್ ತೀನ್ತಾಲ್, ಸಗರಿ ರೈನಿಕೆ ಜಾಗೇ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ ಕನಕಾಪುರ್ ಹಾಗೂ ವಯಲಿನ್ ಜಿಆರ್ ನಿಂಬರಗಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ಶಿ ವಾಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ಶ್ರೀ ವಸಂತ್ ಕನಕಾಪುರ್, ವಯಲಿನ್ ಶ್ರೀ ಜಿಆರ್ ನಿಂಬರಗಿ.
2: This program is the contribution of Akashwani Dharwad, Anytime Indian Music.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಪ್ರೀತಿಯ ಕೇಳುಗರೆ, ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜನಾರ್ದನ್ ಎಸ್ ಅವರಿಂದ ವಯಲಿನ್ ವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ಸಚಿನ್ ಕೆಎನ್, ಮೋರ್ಚಿಂಗ್ ಲಕ್ಷ್ಮೀನಾರಾಯಣ ಜಿ. ಜನಾರ್ದನ್ ಎಸ್ ಅವರು ಮೊದಲು ಪ್ರಸ್ತುತಪಡಿಸುತ್ತಿದ್ದಾರೆ ಒಂದು ವರ್ಣವನ್ನ ಸರಸೂಡ, ಸಾವೇರಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ದ ಪ್ರೋಗ್ರಾಂ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ವಿ ಬ್ರಿಂಗ್ ಯು ಅ ವಯಲಿನ್ ರಿಸೈಟಲ್ ಬೈ ಜನಾರ್ದನ್ ಎಸ್. ಹಿ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಸಚಿನ್ ಕೆಎನ್ ಆಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀನಾರಾಯಣ ಜಿ. ಇನ್ ದ ಬಿಗಿನಿಂಗ್ ಜನಾರ್ದನ್ ಎಸ್ ಪ್ರೆಸೆಂಟ್ಸ್ ಸರಸೂಡಾ, ವರ್ಣ ಸೆಟ್ ಟು ಸಾವೇರಿ ರಾಗ ಆಂಡ್ ಆದಿತಾಳ.

ಜನಾರ್ದನ್ ಎಸ್ ಅವರ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈಗ ಕೇಳಿ ಶ್ರೀ ಮಹಾಗಣಪತಿಂ ರವತು ಮಾಂ, ಗೌಡರಾಗ ಮಿಶ್ರ ಛಾಪುತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಕಂಟಿನ್ಯೂಯಿಂಗ್ ದ ಕನ್ಸರ್ಟ್ ನೌ ಲೆಟಸ್ ಲಿಸನ್ ಟು ಶ್ರೀ ಮಹಾಗಣಪತಿಂ ರವತು ಮಾಂ, ಅ ಕಾಂಪೊಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಇನ್ ಗೌಡರಾಗ ಸೆಟ್ ಟು ಮಿಶ್ರ ಛಾಪುತಾಳ.

ಜನಾರ್ದನ ಎಸ್ ಅವರಿಂದ ವಯಲಿನ್ ವಾದನ ಕೇಳುತ್ತಿದ್ದೀರಿ. ಹಿರಣ್ಮಯೀಂ ಲಕ್ಷ್ಮೀಂ ಲಲಿತರಾಗ ರೂಪಕತಾಳದಲ್ಲಿ ಈಗ ಮುತುಸ್ವಾಮಿ ದೀಕ್ಷಿತರ ಕೃತಿ. ಕಂಟಿನ್ಯೂಯಿಂಗ್ ದ ಕನ್ಸರ್ಟ್ ನೌ ಲೆಟ್ ಅಸ್ ಲಿಸನ್ ಟು ಹಿರಣ್ಮಯೀಂ ಲಕ್ಷ್ಮೀಂ ಇನ್ ಲಲಿತರಾಗ. ದಿಸ್ ಈಸ್ ಅ ಮುತುಸ್ವಾಮಿ ದೀಕ್ಷಿತರ್ ಕಂಪೋಸಿಷನ್ ಸೆಟ್ ಟು ರೂಪಕತಾಳ.

ಜನಾರ್ದನ ಎಸ್ ಅವರ ವಯಲಿನ್ ವಾದನ ಕೇಳುತ್ತಿದ್ದೀರಿ. ಮೃದಂಗ ಸಹಕಾರ ಸಚಿನ್ ಕೆಎನ್, ಮಾರ್ಚಿಂಗ್ ಸಹಕಾರ ಲಕ್ಷ್ಮೀನಾರಾಯಣ.

ಇದುವರೆಗೆ ಜನಾರ್ದನ್ ಎಸ್ ಅವರಿಂದ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ಸಚಿನ್ ಕೆಎನ್. ಮೋರ್ಚಿಂಗ್ ಸಹಕಾರ ನೀಡಿದವರು ಲಕ್ಷ್ಮೀನಾರಾಯಣ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಎ ವಯಲಿನ್ ರಿಸೈಟಲ್ ಬೈ ಜನಾರ್ದನ್ ಎಸ್. ಹಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಸಚಿನ್ ಕೆಎನ್ ಅಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀನಾರಾಯಣ ಜಿ. ದಿಸ್ ಪ್ರೋಗ್ರಾಂ is a contribution of Akashvani Bengaluru.

0: ಪಾಯಿಂಟ್ 1 MHz. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ ಅವರ ಗಾಯನ. ರಾಗ್ ಯಮನ್, ಖಯಾಲ್ ವಿಲಂಬಿತ್ ತೀನ್ತಾಲ್, ಮೋರಾ ಮನಲಗ್ನ, ಧೃತ್ ತೀನ್ತಾಲ್, ಸಖಿಯೇರಿ.
1: ಅಬ್ ಆಪ್ ಸುನೇಂಗೆ ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ ಕಾ ಹಿಂದೂಸ್ತಾನಿ ಗಾಯನ್ ರಾಗ್ ಯಮನ್, ಖಯಾಲ್ ವಿಲಂಬಿತ್ ತೀನ್ತಾಲ್, ಮೋರಾ ಮನಲಗ್ನ, ಧೃತ್ ತೀನ್ತಾಲ್, ಸಖಿಯೇರಿ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ. ರಾಗ್ ಎಮನ್, ಖಯಾಲ್ ವಿಲಂಬಿತ್ ತೀನ್ತಾಲ್, ಮೋರಾ ಮನಲಗ್ನ, ಧೃತ್ ತೀನ್ತಾಲ್, ಸಖಿ ಏರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಸಾಥ್ ಸುಭಾಷ್ ಕಾಮತ್, ಹಾರ್ಮೋನಿಯಂ ಬಬನ್ ಮಂಜರೇಕರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಜಿಎನ್ ಪರ್ವತ್ಕರ್ ಅವರಿಂದ ತಬಲಾ ವಾದನ ತಾಳ್ ಅಡಾ ಚೌತಾಲ್.
1: ಆಪ್ ಸುನ್ ರಹೆ ಥೆ ವಿದುಷಿ ಅಶ್ವಿನಿ ಭಿಡೆ ದೇಶಪಾಂಡೆ ಕಾ ಗಾಯನ್. ಆಪ್ಕೆ ಸಾಥ್ ತಬಲೆ ಪರ್ ಶ್ರೀ ಸುಭಾಷ್ ಕಾಮತ್, ಹಾರ್ಮೋನಿಯಂ ಪರ್ ಬಬನ್ ಮಂಜರೇಕರ್ ಸಾಥ್ ದೇ ರಹೆ ಥೆ. ಕಾರ್ಯಕ್ರಮ ಕೋ ಜಾರಿ ರಖತೆ ಹುವೆ ಅಬ್ ಆಪ್ ಸುನೆಂಗೆ ಶ್ರೀ ಜಿಎನ್ ಪರ್ವತ್ಕರ್ ಕಾ ತಬಲಾ ವಾದನ್ ತಾಲ್ ಅಡಾ ಚೌತಾಳ್.
2: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಅಶ್ವಿನಿ ಭಿಡೆ ದೇಶ್ ಪಾಂಡೆ. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಸುಭಾಷ್ ಕಾಮತ್, ಹಾರ್ಮೋನಿಯಂ ಬೈ ಬಬನ್ ಮಂಜರೇಕರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ತಬ್ಲಾ ಸೋಲೋ ಬೈ ಶ್ರೀ ಜಿಎನ್ ಪರ್ವತ್ಕರ್ ತಾಲ್ ಅಡಾ ಚೌತಾಳ್.

0: ಇದುವರೆಗೆ ಜಿಎನ್ ಪರ್ವತ್ಕರ್ ಅವರಿಂದ ತಬಲಾ ವಾದನ ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ಟಿವಿ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಅಬ್ ತಕ್ ಆಪ್ ಸುನ್ ರಹೇ ಥೆ ಶ್ರೀ ಜಿಎನ್ ಪರ್ವತ್ಕರ್ ಕಾ ತಬಲಾ ವಾದನ್, ಆಪ್ಕೆ ಸಾಥ್ ವಯಲಿನ್ ಲಹರೇ ಪರ್ ಶ್ರೀ ಟಿವಿ ಕಬಾಡಿ ಸಾಥ್ ದೇ ರಹೇ ಥೆ. ಯಹ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ದ್ವಾರಾ ಪೇಶ್ ಕಿಯಾ ಗಯಾ.
2: ಯು ವಿರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಶ್ರೀ ಜಿಎನ್ ಪರ್ವತ್ಕರ್. ಹಿ ವಾಸ್ ಅಕಂಪನಿಡ್ ಆನ್ ವಯಲಿನ್ ಲೆಹರಾ ಬೈ ಟಿವಿ ಕಬಾಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
1: ಆಕಾಶವಾಣಿ ಧಾರವಾಡ್ ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎಪಿ ಸರ್ವೋತ್ತಮ್ ಅವರಿಂದ ಕೊಳಲು ವಾದನ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗದಲ್ಲಿ ಎಂ ಗುರುರಾಜ್. ಮೊದಲಿಗೆ ಕಂಜದಳಾಯತಾಕ್ಷಿ, ಮುತ್ತುಸ್ವಾಮಿ ದೀಕ್ಷಿತರ ರಚನೆ, ಕಮಲ ಮನೋಹರಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ಫ್ಲೂಟ್ ರಿಸೈಟಲ್ ಬೈ ಎಪಿ ಸರ್ವೋತ್ತಮ್. ಈಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್. ಟು ಬಿಗಿನ್ ವಿತ್ ಕಂಜದಳಾಯತಾಕ್ಷಿ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ಟು ಕಮಲ ಮನೋಹರಿ ರಾಗ ಆದಿತಾಳ.

ಇನ್ನೀಗ ಮೈಸೂರು ವಾಸುದೇವಾಚಾರ್ ವಿರಚಿತ ದೇವಾದಿದೇವ ಸುನಾದ ವಿನೋದಿನಿ ರಾಗ ಆದಿತಾಳ ದೇವಾದಿದೇವ ಮೈಸೂರು ವಾಸುದೇವಾಚಾರ್ ಸೆಟ್ಟು ಸುನಾದ ವಿನೋದಿನಿ ರಾಗ ಆದಿತಾಳ

ಎಪಿ ಸರ್ವೋತ್ತಮ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಸ್ವಾತಿ ತಿರುನಾಳರು ಬರೆದಿರುವ ಕೃಪಯ ಪಾಲಯ ಶೌರೆ, ಚಾರುಕೇಶಿರಾಗ ಮಿಶ್ರ ಚಾಪುತಾಳ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಎಪಿ ಸರ್ವೋತ್ತಮ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್, ಕೃಪಯ ಪಾಲಯ ಶೌರೆ, ಸೆಟ್ ಟು ಚಾರುಕೇಶಿರಾಗ ಮಿಶ್ರ ಚಾಪುತಾಳ.

ಇದುವರೆಗೂ ಎಪಿ ಸರ್ವೋತ್ತಮ್ ಅವರಿಂದ ಕೊಳಲು ವಾದನ ಆಲಿಸಿದಿರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಂ ಯು ಜಸ್ಟ್ ಹರ್ಡ್ ಫ್ಲೂಟ್ ರಿಸೈಟಲ್ ಬೈ ಎಪಿ ಸರ್ವೋತ್ತಮ್, ಅಕಂಪನಿಸ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ನಗತಿಟ ತಗತಿಟ ಕತಿಟ ತಗಿನದ ಶ್ರೀ ಶಂಕರ ಸುತ ಉಮಾನಂದನ ಸಿದ್ಧಿ ಪ್ರದಾಯಕ ಶ್ರೀ ಗಜಾನನ ಕತ್ತಿಟ ಕದತಿಟ ಕತಿಟ ತಗಿನ ತಗತಿಟ ಕತ ಗದಿಗಂದ ಲಂಬೋ ದರ ವಿಘ್ನೇಶ್ವರ ಗಣೇಶ ಗಣಪತಿ ಜಗತ್ ರಕ್ಷಕ ಅದಿತಂ ಪ್ರಣಾಮದ ಪ್ರಣಾಮದ.